0: ನೀವು ಕುಯ್ಯುಗ್ ನಮು ರವಿ ಲಕ್ಕ ಒಗರೋನ್ ನೀಕಮಂಗ್ ಓರ್ತಾ ಸುಶಿಮಾನ ತಂಬೈ ಕೃಷಿ
1: ಕುಯ್ಯುಗ್
0: ಅನ್ನ ಬಾ ತೋರೈ ನಮೇ ನಮ್ಮ ಪಲ್ಲಿತ್ ಮುತ್ತೋರು ಬಾ ನಮೈ ಸದಿ ಸ್ಟ್ರೋಗ್ ಉಟ್ಕ ಬಾ ಕಮ್ ಡ್ರೈವರ್ ಸ್ಮೈ ಪಕ್ಕಿ ಮುತ್ತೋ ಕಲಿಂಗ ಓ ಪಂಸೈ ರೋ ನಿಸ್ತುವ
1: ಪೋರಿ ಸಬ್ ಮೈನ ಓನ್ ಕೈ ಲೋಕಿಲಿಂಗ ಕರುನ್
0: ಕೋ ಕನ ಐ ಬಾಗುರಿ ಮೋ ವಕರೆ ಪುಯ್ತೋ ಉಗ್ನೋ
1: Nakita na ko si Papa, vay. Ni Pauli.
0: Uy, si Papa ni mo? Pero, okay pa ang Papa ni mo, kamay pa mga katong. Nagbulag sa mama ni mo.
1: Na yung naka-istorya. Gusto ko mabawas ko man. Pwede ba tabangan ko ni mo?
0: Uy, binuang. Saan ko ni mong Papa?
1: Gusto ko mabawas niya. Ole suporta na mo. Pero ang uban, tingin kisuporta rin.
0: Eh, nagunulaan yung mga manoy. Lusam ka. Dako na ka. Kabarog ka na sa mga kagalingon. Karaw pa yung dako ka na. Huna-huna ka na. Sige na. Magitsul na kitag doon ka na mo. Uli hapit na boss bay. Italaon ito yung motor o si kuwa ka to. Ikaw masayro ato.
1: Sige, sige. Dagdag ko, Jot. Mag-ilis ko. Balik ko na yun.